ಚನಗ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬಾಯ ಬ